0: ಬರುನು ಮಾ ಪುತ್ರ ಕಿನಿಲಾಯ ಕಾರಾಮ ಮಂದ್ರಿ ಹರುಲೆ ಜಸೈ ಗರ್ಸು ಮು ಯಜ್ಞೆ ಮನೇರ ರಾಜಲೆ ಠಿಟಾಲಿ ಗರೆ ತಸೈ ಎ ಬರ್ಮಾ ಪುತ್ರ ಬೇದಾರ ಬೇಸಾರಿ ಯಜ್ಞೆ ಖಮಾ ಮಹಾ ಲಾಗೆ ಬಾಲಕ ಥರ ಥರ ಕಾಮನಾ ಅತಂತ ಡಲೈತ
1: ಮೇರ ನಾಮ ತುಳಸ ಥಾಪಾ ಕಾಲಪೋಹರೀ ಓಡಾ ನಂಬರ್ 8 ಕಾಂಚ ಗಾವಿಸ ಹೋ ನಮಸ್ಕಾರ ಸಬೈಲೆ
2: ನಮಸ್ಕಾರ ಮೇರ ನಾಮ ಅನಿಕಾ ಖರೆಲ್ ಓಡಾ ನಂಬರ್ 8 ಕಾಂಚ ಗಾಂವ ಪಾಲಿಕಾ ಆಉನು

ಭಿನಪತಾರ್ ಜೀಲು ಕೊಲೆ ಬಹ್ನಿ ಮು ಪದಂ ಪ್ರಸಾದ ಸೌಣಗಾಯಿ ವೃದ್ಧಿ ಸಿದ್ಧಿ ಗುರು ಗಣಪತೆ ಸಾಷ್ಟಾಂಗು ರಾಧಿನ್ಕು ಜಪನಾನ ಛೋಟ ಭಗವನ್ ಪಾವು ಸದಾ ಪರ್ದಛು ರಾಜಾಲೆ ಸಬಯ ಚಲಿತ್ರ ಅಗಿಕೊ ಸುನೆರ ಫೇರಿ ಪನಿ ಸುಂಚು ಫೇರಿ ಪನಿ ಸುನಾವುನು ಹವಸ್ ನೌಲಾ ಕಥಾಯಿಹರು ಘರ ಕಾ ಹೋ ಭನೌಲಾ ಪರದೇಶಿ ಜನ ಹೋ ಜಿಲು ಹೋ ಮೇರೋ ಘರ ಥರ್ಯ ಕೆ ಹೋ